0: ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್
1: ಬೇಟಾ
2: ಎಸ್ ಪಾಪಾ
1: ಬರ್ಖೋರ್ದಾ
0: ಯಸ್ ಡ್ಯಾಡಿ
1: ಅಪ್ನಿ ಭಾಷಾ ಮೇ ಬೋಲೋ
0: ಅರೆ ಹಾ

ಕಾರಿಣಿ ಅಖಿಲ ಗಸೌಗಾರಿಣಿ ಮೌಮ್ಮ ಯಮುನಾ ದಡ ಸಂಚಾರಿಣಿ ಕಮಲನಾಭ ಮುಂಗೋಗಿನಿ ಆನಂದ ಪರರೂಪಿಣಿ ಅಖಿಲ ಗಸೌ

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಪುನೇ ಗೌರಮ್ಮ
1: ಗುಮ್ಮಾಡಿ ಪೂವ ಪುನೇ ಗೌರಮ್ಮ ಗುಮ್ಮಾಡಿ ಆಯ ಪುನೇ ಗೌರಮ್ಮ
0: ಗುಮ್ಮಾಡಿ ಪೂವ ಪುನೇ ಗೌರಮ್ಮ ಗುಮ್ಮಾಡಿ ಕಾಯ ಪುನೇ ಗೌರಮ್ಮ
1: ಗುಮ್ಮಾಡಿ ಸೆಟ್ಕಿಂದ ಆಟ ಸಿಲ್ಕಲ್ಲಾಲ ಪಾಠ ಸಿಲ್ಕಲ್ಲಾಲ ಕಲಿಕೆ ಸಿಲ್ಕಲ್ಲಾಲ ಕಂದುಮ್ಮ ಗುಟ್ಟಲು ರಾನುಬೋ ನಡುಗುಲು ತೀರುದ್ದರಾಚಲು ತಾರುಗೋರಂಟಾಲು ಘನಮೈನ ಪೊನ್ನ ಪೂವೇ ಗೌರಮ್ಮ ಗಜ್ಜೆಲ ವಡ್ಡಾನಮೇ ಗೌರಮ್ಮ.

0: ಸ್ಕ್ವೇರ್ ಫೀಟ್ ಐಸೆ
1: ಜಿ
0: ಆ್ಯಂಡ್ ದ ಬ್ರಿಗೇಡ್ ಹೆಡ್ ಕ್ವಾರ್ಟರ್ ವಾಸ್ ಎಟ್ ದ ಪುಂಚ್ ರೇವ್
1: ಅಚ್ಛಾ
0: ಪುಂಚ್ ಹೆಡ್ ಕ್ವಾರ್ಟರ್ ದ ಬ್ರಿಗೇಡ್ ಒನ್
1: ಜಿ ಜಿ
0: ಸೊ ದೇರ್ ವಾಸ್ ಎ ಝೂಲಾ ಬ್ರಿಜ್ ವಿಚ್ ವಾಸ್ ಟು ಬಿ ಕ್ರಾಸ್ಡ್
1: ಅಚ್ಛಾ
0: ಬೈ ವಿ ಪೀಪಲ್ ದ ಝೂಲಾ ಬ್ರಿಜ್ ಝೂಲಾ ಬ್ರಿಜ್ ಆನ್ ಪುಂಚ್ ವಾಸ್ ದ ಒನ್ ವಿಚ್ ವಾಸ್ ಅ ವುಡನ್ ಟೈಪ್ ಆ್ಯಂಡ್ ಯು ನೋ ಓನ್ಲಿ ಇಟ್ ವಾಸ್ ಓನ್ಲಿ ಫಾರ್ ಟೂ ವೀಲರ್ಸ್ ಪೈದಲ್ ಚಲಕೆ ಜಾನೆ ಸೊ ಐ ವಾಸ್ ಕಾಲ್ಡ್ ಬೈ ದ ಬಟಾಲಿಯನ್ ಕಮಾಂಡರ್ ಫಾರ್ ದ ಬ್ರೀಫಿಂಗ್ ಸೊ ವಿತ್ ಮೈ ಸ್ಕಾಟ್ ಟೂ ಸ್ಕಾಟ್ ಆ್ಯಂಡ್ ವಾಟ್ ಯು ಕಾಲ್ಸ್ ಆಪರೇಟರ್ಸ್ ವಿ ವೆಂಟ್ ಟು ದ ಬಟಾಲಿಯನ್ ಕಮಾಂಡರ್ ಆ್ಯಂಡ್ ಈ ಬ್ರೀಫ್ ಮಿ ದಟ್ ಯು ಹ್ಯಾವ್ ಟು ಗೋ ಆ್ಯಂಡ್ ಡೂ ದಿಸ್ ವರ್ಕ್ ಚೇಸಿಕ್ ವಾಸ್ ದ ಬಟಾಲಿಯನ್ ವಿಚ್ ವಾಸ್ ಡಿಪ್ಲಾಯ್ಡ್ ದಟ್ ಸೈಡ್ ಎಟ್ 405-406 ಆ್ಯಂಡ್ ಯು ಹ್ಯಾವ್ ಟು ಗೋ ಆ್ಯಂಡ್ ಕ್ಲಿಯರ್ ದ ಸೆಡಲ್ ಬಿಟ್ವೀನ್ ಬ್ಲ್ಯಾಕ್ ರಾಕ್ ಬಿಟ್ವೀನ್ ದೀಸ್ ಟು ಎಫ್ ಡಿ ಎಲ್ಸ್
1: ಅಚ್ಛಾ
0: ಠೀಕ್ ಆ್ಯಂಡ್ ದೆನ್ ಜಾಯಿನ್ ದ ಕಂಪನಿ ವಿಚ್ ಇಸ್ ಫೈಟಿಂಗ್ ವಿಚ್ ಇಸ್ ಲೈಕ್ ಯು ಟು ಫೈಟ್ ದಿಸ್ ನೈಟ್
1: ಸೊ
0: ಆಫ್ಟರ್ ಬ್ರೀಫಿಂಗ್ ಐ ಹ್ಯಾಡ್ ಟು ಐ ಗಾಟ್ ಎ ಆರ್ ಸಿ ಎಲ್ ಜೀಪ್ ಐ ವಿತ್ ಮೈ ಸ್ಕಾಟ್ ಆ್ಯಂಡ್ ಆಲ್ ದಟ್ ಗಾಟ್ ಇನ್ ಟು ಆರ್ ಸಿ ಎಲ್ ಜೀಪ್ ವೈಲ್ ಮೂವಿಂಗ್ ಡೌನ್ ಟುವರ್ಡ್ಸ್ ದಟ್ ಬ್ರಿಡ್ಜ್ ಟ್ರಾಫಿಕ್ ವಾಸ್ ಟೂ ಮಚ್ ಬಿಕಾಸ್ ದಟ್ ಟೈಮ್ ದ ಆಲ್ ಕಾನ್ವೈಸ್ ಲೋಡೆಡ್ ವಿತ್ ದ ಅಮ್ಯುನಿಷನ್ ಆಲ್ ದಟ್ ಆರ್ಟಿಲರಿ ಕಾನ್ವೈಸ್ ದೋಸ್ ವರ್ ದ ಆಲ್ ಲೈನ್ಡ್ ಅಪ್ ಆನ್ ದ ರೋಡ್ ಆ್ಯಂಡ್ ಮೈ ಜೀಪ್ ವಾಸ್ ನಾಟ್ ಏಬಲ್ ಟು ಗೆಟ್ ಥ್ರೂ ಸೊ ಐ ಗಾಟ್ ಆನ್ ಮೈ ಫೀಟ್
1: ವಿತ್
0: ಎಸ್ಕಾರ್ಟ್ ಆ್ಯಂಡ್ ಆಲ್ ದಟ್ ಆ್ಯಂಡ್ ಐ ವೆಂಟ್ ಅರೌಂಡ್ ಸೇ 3-5 kilometers ವಾಕಿಂಗ್ ವೆನ್ ಐ ರೀಚ್ ಟು ದ ಝೂಲಾ ಬ್ರಿಜ್ ಐ ಫೌಂಡ್ ಮೈ ಕಂಪ್ನಿ ವಾಸ್ ಸ್ಟಕ್ ಅವರ್ ದೇರ್ ದೇ ವರ್ ಆಲ್ ಇನ್ ಪೊಸಿಷನ್ ಆ್ಯಂಡ್ ಫೈರಿಂಗ್ ವಾಸ್ ಗೋಯಿಂಗ್ ಆನ್ ಫ್ರಮ್ ಬೋತ್ ದ ಸೈಡ್ಸ್
1: ಅಚ್ಚಾ ಜಿಸ್ ವಕ್ತ ಆಪ್ ಪಹುಂಚೆ ಉಸ್ ವಕ್ತ ಭಿ ಯೇ ಸಬ್ ಫೈರಿಂಗ್
0: ಮೇರಿ ಬೈಕ್ ಮೇರಿ ಜೋ ಕಂಪ್ನಿ ಥಿ ವೋ ಪುಂಚ್ ರಿವರ್ ಕೆ ಇಸ್ ತರಫ್ ಝೂಲಾ ಬ್ರಿಜ್ ಕೆ ಇಸ್ ತರಫ್
1: ಅದರ್ ಝೂಲಾ ಕೆ ಉಸ್ ತರಫ್ ಅದರ್ ಝೂಲಾ ಬ್ರಿಜ್ ಕೆ ಉಸ್ ತರಫ್
0: ಜಿ ಪುಂಚ್ ಕೆ ಪರ್ಲಿ ತರಫ್ ಸೇ ಭಿ ಫೈರ್ ಆ ರಹಾ ಥಾ ಔರ್ ಇಧರ್ ಸೇ ಯೇ ಲೋಗ್ ಭಿ ಫೈರ್ ಕರ್ ರಹೇ ಥೆ ಸೋ ಐ ಹ್ಯಾಡ್ ಟೂ ರಾದರ್ ಟೂ ಸಬಾಲ್ಟರ್ನ್ ಟೂ ಯಂಗ್ ಆಫೀಸರ್ ಲೆಫ್ಟಿನೆಂಟ್ ವಾರ್ಡ್ನೆ ಆ್ಯಂಡ್ ಲೆಫ್ಟಿನೆಂಟ್ ಮಲ್ಹೋತ್ರಾ
1: ಜಿ
0: ಆ್ಯಂಡ್ ಜೆ ಸಿ ಯುಸ್ ಅವರ್ ದೇ ಆರ್ ಕಂಪನಿ ಜೆ ಸಿ ಯು ಸೇ ಮೇನೆ ಪೂಛಾ ಯೇ ರಂಜಿತ್ ಸಾಹಬ್ ಭಿ ಫೈರ್ ಕ್ಯೂ ಹೋ ರಹಾ ಹೈ
1: ಜಿ
0: ರಂಜಿತ್ ಸಾಹಬ್ ಯೇ ಫೈರ್ ಕ್ಯೂ ಹೋ ರಹಾ ಹೈ
1: ಜಿ
0: ತೋ ಉನ್ಹೋನೆ ಬತಾಯಾ ಸರ್ ಉಧರ್ ಸಾಮ್ನೆ ಸೇ ಫೈರ್ ಆ ರಹಾ ಹೈ ಮೈ ಕಹಾ ಫೈರ್ ಕ್ಯೂ ಕಿಯಾ ಬೋಲ ಸರ್ ಐಸಾ ಹೈ ಝೂಲಾ ಬ್ರಿಜ್ ಕೆ ಊಪರ್ ಸೇ ತೀನ್ ಚಾರ್ ಲೋಗ್ ಆಯೇ ಥೆ
1: ಅಚ್ಛಾ
0: ಔರ್ ಜಬ್ ವೋ ಆನೆ ಲಗೆ ಉತರ್ ರಹೇ ಥೆ ತೋ ಹಮ್ನೆ ಉನ್ಕೋ ಚಾಲೆಂಜ್ ಕಿಯಾ ತೋ ಉನ್ಹೋನೆ ಪಾಸ್ವರ್ಡ್ ನಹೀ ದಿಯಾ ಔರ್ ವೋ ಭಾಗ್ನೆ ಲಗೆ ತೋ ಭಾಗ್ನೆ ಸೇ ಲಗೆ ತೋ ಹಮಾರೆ ಜವಾನ್ ನೆ ಫೈರ್ ಕರ್ ದಿಯಾ ಮೇನೆ ಬೋಲಾ ತುಮಾರೇ ಬತಾಯಾ ಥಾ ಐಸೆ ತೋ ಮರ್ಕತ್ ನೀ ಕರ್ನಾ ವಹಾಂ ಜಾಕೆ ಕಂಪನಿ ಕೋ ಪೊಜಿಷನ್ ದೇ ದೇನಾ ಮೈ ಆಕೆ ಜ್ವಾಯಿನ್ ಕರೂಂಗಾ ಆಪ್ಕೋ ತುಮ್ನೆ ಫೈರ್ ಕ್ಯೂ ಬೋಲಾ ಬೋಲ ಸರ್ ಹಮ್ನೆ ಸೋಚಾ ಎನಿಮೀ ಹೈ ತೋ ಜವಾನೊನೆ ಫೈರ್ ಖೋಲ್ ದಿಯಾ ಮೈ ಕೇ ಆರ್ಡರ್ ಕಿಸ್ನೆ ದಿಯಾ ಬೋಲೇ ಸಾಹಬ್ ಮೇನೆ ದಿಯಾ ಥಾ ಮೈ ಚಲೋ ಕೋಯಿ ಬಾತ್ ನೀ ಹೈ ದೆನ್ ಐ ಕಾಂಟ್ಯಾಕ್ಟೆಡ್ ದ ಬ್ರಿಗೇಡ್ ಬಿ ಎಮ್
1: ಅಚ್ಛಾ
0: ಐ ಸೆಡ್ ಮೈ ಕಂಪನಿ ಟು ಕ್ರಾಸ್ ಝೂಲಾ ಬ್ರಿಜ್ ಆ್ಯಂಡ್ ಗೋ ಟು ಬನ್ವರ್ ಸೆಕ್ಟರ್ ಟು ಹೆಲ್ಪ್ ಔಟ್ ಸೇಸಿಕ್ ಆ್ಯಂಡ್ ಹೂ ಈಸ್ ಫೈರಿಂಗ್ ಫ್ರಮ್ ಅದರ್ ಸೈಡ್ ದೇರ್ ವಾಸ್ ಎಟಿ ಕಂಪನಿ ಎಟಿ ಕಂಪನಿ ದೋಸ್ ಆರ್ ಯು ನೋ ವಿತ್ ದ ಅನಿಮಲ್ಸ್ ಮ್ಯೂಸ್ ಆ್ಯಂಡ್ ಆಲ್ ದಟ್ ದೇ ಥಾಟ್ ಕೆ ದೇರ್ ಇಸ್ ಎನಿಮಿ ಟು ಅದರ್ ಸೈಡ್ ಆ್ಯಂಡ್ ದೇ ಆರ್ ಫೈರಿಂಗ್ ದಿಸ್ ಟುವರ್ಡ್ಸ್ ಅಸ್ ಆ್ಯಂಡ್ ವಿ ಆರ್ ಫೈರಿಂಗ್ ದಟ್ ಸೈಡ್
1: ಜಿ ಸರ್ ಏಕ್ ಚೀಜ್ ಯಹಾಂ ಪರ್ ಜಾನ್ನಾ ಚಾಹೂಂಗಾ ಜಬ್ ಯೇ ಸಿಚುಯೇಷನ್ ಆಪ್ ದೇಖ್ ರಹೇ ಥೆ ಅಪ್ನೆ ಸಾಮ್ನೆ ತೋ ವೋ ಕ್ಯಾ ಫೀಲಿಂಗ್ಸ್ ಹೋತೀ ಹೈ ಆಪ್ ಫೈರಿಂಗ್ ಕೆ ಬೀಚ್ ಮೇ ಜಬ್ ಜಾ ರಹೇ ಹೈ ದೋನೋ ತರಫ್ ಸೇ ಫೈರಿಂಗ್ ಹೋ ರಹೀ ಹೈ ಔರ್ ವೋ ವಾರ್ ಕಾ ಸಮಯ ಹೈ ತೋ ಕ್ಯಾ ವೋ ಜೋ ಸಿಚುಯೇಷನ್ ಹೋತೀ ಹೈ ಉಸ್ಕೋ ಕಿಸ್ ತರಹ ಸೇ ಫೇಸ್
0: ಕರ್ತೇ ಹೈ ಜೋ ಫೀಲಿಂಗ್ ಹೋತೀ ಹೈ ಜೋ ಫೀಲಿಂಗ್ ಹೋತೀ ಹೈ
1: ಜಿ
0: ವೋ ಬಿಯಾಂಡ್ ಎಕ್ಸ್ಪ್ಲೇನೇಷನ್ ಹೈ ಹಮ್ ತೋ ಇತನೆ ಜೋಶ್ ಮೇ ಹೋತೇ ಹೈ ಕಿ ಕುಚ್ ಹಮ್ಕೋ ಲಗ್ತಾ ಹೀ ನಹೀ ಹೈ ಹಮ್ ತಕೋ ಪತಾ ಹೈ ಹಮ್ ಜೀತೇಂಗೇ ಹಮ್ ಮಾರೇಂಗೇ ಅಪ್ನೆ ಜೋ ಭಿ ಹಮ್ಕೋ ಆಬ್ಜೆಕ್ಟಿವ್ ಮಿಲಾ ಹೈ ಜೋ ಟಾಸ್ಕ್ ಮಿಲಾ ಹೈ ಉಸ್ಕೋ ಪೂರಾ ಕರೇಂಗೇ ಅಭಿ ಬತಾತಾ ಹೂಂ ಆಗೇ ಕ್ಯಾ ಕ್ಯಾ ಹುವಾ ತೋ ಬಿ ಎಮ್ ಸಾಹಬ್ ನೇ ಬೋಲಾ ಔರ್ ಎ ಟಿ ವಾಲೇ ಮೈ ಉನ್ಕೋ ಬೋಲ್ತಾ ಹೂಂ ಕಿ ಆಪ್ ಅಪ್ನಾ ಕಂಪ್ನಿ ಕೋ ಲೇಕೇ ಕ್ರಾಸ್ ಕರಿಯೇ ಔರ್ ಆಪ್ ಪಹುಂಚಿ ಜಲ್ದಿ ಸೇ ಸೊ ಯು ನೋ ಕ್ಲೈಮ್ ವಾಸ್ ಕ್ವೈಟ್ ಬಿಡ್ ವೆನ್ ದ ಫೈರಿಂಗ್ ಸ್ಟಾಪ್ಡ್ ಐ ಮೂವ್ಡ್ ಮೈ ಕಂಪ್ನಿ ಕ್ರಾಸ್ ದ ಝೂಲಾ ಬ್ರಿಜ್ ದೆನ್ ಸ್ಟಾರ್ಟ್ ಕ್ಲೈಂಬಿಂಗ್ ಅಪ್ ಸೊ ಕ್ಲೈಂಬಿಂಗ್ ಅಪ್ ಆಲ್ ದ್ಯಾಟ್ ಟು ದಟ್ ಮಲ್ಹೋತ್ರಾ ಪ್ಲಾಟೂನ್ ವಾಸ್ ಲೀಡಿಂಗ್ ಆ್ಯಂಡ್ ವಿ ಕಮ್ ಇನ್ ಸಿಂಗಲ್ ಲೈನ್ ಟ್ರ್ಯಾಕ್ ಕೆ ಊಪರ್ ಜೆಸೆ ಪಹಾಡೋ ಕೆ ಚಡತೆ ಹೈ ತೋ ಸಿಂಗಲ್ ಲೈನ್ ಪೆ ಜಾ ರಹೇ ಥೆ ಎವ್ರಿಬಡಿ ವಾಸ್ ಟೈರ್ಡ್ ಆ್ಯಂಡ್ ಇಟ್ ವಾಸ್ ಗೋಯಿಂಗ್ ಟು ಬಿ ಅರ್ಲಿ ಮಾರ್ನಿಂಗ್ ಬಟ್ ಬಿಫೋರ್ ಫಸ್ಟ್ ಲೈಟ್ ಐ ವಾಸ್ ಟು ರೀಚ್
1: ಪೂರಿ ರಾತ್ ಕೋ ಆಪ್ಕೋ ಚಡಾಯಿ ಚಡ್ನಿ ಥಿ
0: ಹಾಂ ಬಿಫೋರ್ ಫಸ್ಟ್ ಲೈಟ್ ಐ ವಾಸ್ ಟು ಡೂ ದ ಆಪರೇಷನ್ ಆಲ್ಸೋ ದ್ಯಾಟ್ ವಾಸ್ ಮೈ ಟಾಸ್ಕ್
1: ಹೆಡ್
0: ಕ್ವಾರ್ಟರ್ ಆಫ್ ಚೇಸಿಕ್ ಅಂಡ್ ದ ಸಿಇಒ ವಾಸ್ ದೇ ಆರ್

ಸ್ಟಾಪ್ ಡ್ಯಾನ್ಸಿಂಗ್ ಪುನಗಾಲು ಲೋಡಿಂಗ್. Don't stop dancing, Poonagalu loading.